0: ಅಕ್ಕಡಿ ಬಕ್ಕಡಿ ದಿಕ್ಕ ದಿಕ್ಕಿಡಿ ದಿಕ್ಕಡಿ ದಿಕ್ಕಡಿ ದಿಕ್ಕಾ ದಿಕ್ಕಡಿ ದಿಕ್ಕ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿಡಿ ದಿಕ್ಕೀರೋ ದಿಕ್ಕೀರೋ
1: ದಿಕ್ಕೀರೋ
2: ದಿಕ್ಕೀರೋ
3: ದಿಕ್ಕೀರೋ
4: Panja.